ಕಾರುಣ್ಯಸಂಕ್ರಮಣದಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ನಿಧ್ಯಾನಮದ್ವಿ ಶಿವಾದಿ ಕಿರೀಟಕೋಟಿ ಪ್ರತ್ಯುಕ್ತ ದೀಪ್ತ ನವರತ್ನ ಮಹಾಪ್ರರೋಹೈ.